ಅನಮಯೋಸೀ ಸರ್ವಂ ಜಗದಿದಂ ದತ್ತೋ ಜಾಯತೆ ಸರ್ವಂ ಜಗದಿದಂ ದತ್ತಸ್ತಿಷ್ಠತಿ ಸರ್ವಂ ಜಗದಿದಂ ತ್ವಯಿ ಲಯಮೇಷ್ಯತಿ ಸರ್ವಂ ಜಗದಿದಂ ತ್ವಯಿ ಪ್ರತ್ಯೇತಿ ತ್ವಂ ಭೂಮಿರಾಪೋ ನಲೋ ನಿಲೋ ನಭಃ.

ಸುಲಲಿತಂ ವರ್ಣನಂ ವಿದ್ಯತೆ. ಅತ್ರೈವ ಕವಿಪ್ರತಿಭಾಯಾಃ ಅಪೂರ್ವಃ ವಿಲಾಸಃ ಅನುಭೂಯತೆ. ಕಲ್ಪನಾವಿಲಾಸಃ ಉತ್ಪ್ರೇಕ್ಷಾವಿಚ್ಛಿತ್ತಿಃ ಅಲಂಕಾರ ಪ್ರಾಚುರ್ಯಂ ರಸಮಾಧುರ್ಯಂ ಸರ್ವಮೇವಾತ್ರ ದೇದೀಪ್ಯತೆ. ಏತತ್ ಏಕೈಕಶಃ ಪಶ್ಯಾಮಃ. ಕಲ್ಪನಾವಿಲಾಸಂ ದರ್ಶಯಿತುಂ ಇದಾನಿಂ ಕತಿಚನ ಸ್ಥಳಾನಾಂ ಪರಾಮರ್ಶಃ ಕ್ರಿಯತೆ. ಯಥಾ ಭಗವತ್ಯಾಃ ಸ್ಮಿತಸ್ಯ ವರ್ಣನಾವಸರೆ ಉಚ್ಯತೆ ಯತ್ ತಸ್ಯಾಃ ಸ್ಮಿತಜ್ಯೋತ್ಸ್ನಾಂ ಪಿಬತಾಂ ಚಕೋರಾಣಾಂ ಚಂಚುಷು ಮಾಧುರ್ಯಾಧಿಕ್ಯಾ ಜಾಡ್ಯಮಾಪನ್ನಂ ತದ್ದೂರೀಕರ್ತುಂ ಚಕೋರಾಃ ಕಾಂಜಿಕಧಿಯಾ ಚಂದ್ರಾಮೃತಂ ಪಿಬಂತೀತಿ. ಅತ್ರ ಭಗವತ್ಯಾಃ ಸ್ಮಿತೇ ವಿದ್ಯಮಾನಃ ಆಹ್ಲಾದಾತಿಶಯಃ ಏವಂ ಪ್ರಕಾರೇಣ ವರ್ಣಿತಃ. ಅಥವಾ ಯದಾ ದೇವೀ ಸರಸ್ವತೀ ಶಿವಚರಿತಂ ಗಾತುಂ ಪ್ರವರ್ತತೆ ತದಾ ಶೃಣವತ್ಯಾಃ ಭಗವತ್ಯಾಃ ಸಾಧುವಾದಾನ್ ಹಿ ಶ್ರುತ್ವಾ ಸ್ವೀಯ ವೀಣಾಯಾಃ ತಂತ್ರ್ಯಃ ಅಪಲಪಂತೀತಿ ಜ್ಞಾತ್ವಾ ಲಜ್ಜಯ ಸರಸ್ವತಿ ತಾಂ ವೀಣಾಂ ಚೋಲೇನ ನಿಭೃತಂ ಆವೃಣೋತಿ ಇತಿ ನಿರತಿಶಯ ಭಗವತ್ಯಾಃ ಸಹಜಾನಾಂ ವಚನಾನಾಂ ಮಾಧುರಿ ಇತ್ಯೇವಂ ಕಲ್ಪನಾವಿಲಾಸಃ. ಸೋದಾಹರಣಂ ಪಶ್ಯಾಮಃ ಚೇತ್ ಕಾಮಃ ಇತಿ ಏವ ವಿಷಯಮಾದಾಯ ಕಲ್ಪನಯಾ ನೈಕಾಃ ಉತ್ಪ್ರೇಕ್ಷಾಃ ಕಥಂ ಸೃಷ್ಟಾಃ ಇತಿ ಅತಿಮನೋಹರಂ. ಯಥಾ ಭಗವತ್ಯಾಃ ತಾಟಂಕಯುಗಲಂ ಕಪೋಲಯೋಃ ತತ್ಪ್ರತಿಫಲನೇ ಚ ಮಿಲಿತ್ವಾ ರಥಸ್ಯ ಚತ್ವಾರಃ ಚಕ್ರಾಃ ಇವ ತತ್ ಮುಖರಥಂ ಆರುಹ್ಯ ಕಾಮಃ ಶಿವಂ ಜೇತುಂ ಯತತೆ. ಯಥಾ ಚ ಶಿವೇನ ದಗ್ಧಃ ಕಾಮಃ ಶರಣಾರ್ಥೀ ಸನ್ ಭಗವತ್ಯಾಃ ನಾಭಿಕುಹರಂ ಪ್ರವಿಷ್ಟಃ ತದಾನೀಮುದ್ಗತಾ ಧೂಮ್ರಲೇಖಾ ಇವ ತಸ್ಯಾಃ ರೋಮಾವಲೀತಿ. ಯಥಾವಾ ಭಗವತ್ಯಾಃ ನೂಪುರಾಣಾಂ ಧ್ವನಿಃ ನಾಮ ಶಿವಂ ಜೇತುಂ ಇಚ್ಛುಕೇನ ಮನ್ಮಥೇನ ಕಿಲಕಿಲಿತಂ. ಅಪಿ ಚ ತಸ್ಯಾಃ ಪಾದಯೋಃ ನಖಾನಿ ನಾಮ ಶಿವಂ ಜೇತುಂ ಸಿದ್ಧಸ್ಯ ಮದನಸ್ಯ ಸಾಯಕಾನಾಂ ತೂಣೀರಮೇವ. ಕಾಮಂ ಏಕಮಾದಾಯ ಇತ್ಯೇವಂ ವಿಧಾಃ ವಿಚ್ಛಿತ್ತಯಃ ಇತ್ಯಹೋ ಶಕ್ತಿಃ ಗ್ರಂಥಕೃತಾಂ. ಅಲಂಕಾರ ಪ್ರಾಚುರ್ಯಂ ದರ್ಶಯಿತುಂ ಶ್ಲೋಕಮೇಕಂ ನಿರೂಪಯಾಮಿ. ಅತ್ರ ಭಗವತ್ಯಾಃ ಕೇಶಪಾಶಃ ವರ್ಣ್ಯತೆ. ಧುನೋತು ಧ್ವಾಂತಂ ನ ಸ್ತುಲಿತ ದಲಿತೇಂದೀವರವನಂ ಘನಸ್ನಿಗ್ಧಶ್ಲಕ್ಷ್ಣಂ ಚಿಕುರ ನಿಕುರಂಬಂ ತವ ಶಿವೇ ಯದೀಯಂ ಸೌರಭ್ಯಂ ಸಹಜಮುಪಲಬ್ಧುಂ ಸುಮನಸೋ ವಸಂತ್ಯಸ್ಮಿನ್ ಮನ್ಯೇ ವಲಮಧನವಾಟಿ ವಿಟಪಿನಾಂ. ಹೇ ಭಗವತಿ, ಇಂದ್ರಸ್ಯ ವಾಟಿಕಾಯಾಃ ವೃಕ್ಷಾಣಾಂ ಪುಷ್ಪಾಣಿ ತು ತವ ಕೇಶಪಾಶಾತ್ ಸಹಜಂ ಸುಗಂಧಂ ಲಬ್ಧುಂ ತತ್ರ ವರ್ತಂತೆ ಇತಿ ಮನ್ಯೆ. ಸಹ ವಿಕಸಿತೇಂದೀವರವನ ಸದೃಶಃ ತವ ಘನಃ ಕೇಶಪಾಶಃ ಅಸ್ಮಾಕಂ ಅಂಧಕಾರಂ ನಾಶಯತು ಇತಿ ಶ್ಲೋಕಸ್ಯ ಸಾಮಾನ್ಯಾರ್ಥಃ. ಅತ್ರ ಈಷದ್ ವಿಕಸಿತೇಂದೀವರವನೇನ ತಸ್ಯಾಃ ಕೇಶಪಾಶಸ್ಯ ತುಲನಯ ಉಪಮಾಲಂಕಾರಃ. ನಂದನವನಸ್ಯ ಪುಷ್ಪಾಣಿ ಕೇಶೇಷು ಸುಗಂಧಾವಾಪ್ತಯೇ ವಸಂತೀತಿ ಮನ್ಯೆ ಇತ್ಯತ್ರ ಉತ್ಪ್ರೇಕ್ಷಾ. ಸುಮನಸಃ ಸೌರಭ್ಯಮುಪಲಬ್ಧುಂ ವಸಂತಿ ಇತ್ಯತ್ರ ಹೇತ್ವಲಂಕಾರಃ. ನಂದನವನೀಯ ಪುಷ್ಪಾಪೇಕ್ಷಯ ಭಗವತ್ಯಾಃ ಕೇಶಪಾಶೇ ಸೌರಭ್ಯಾಧಿಕ್ಯವರ್ಣನಾತ್ ವ್ಯತಿರೇಕಃ. ಹೇತುವ್ಯತಿರೇಕಯೋಃ ಅಂಗಾಂಗಿಭಾವೇನ ಸಂಕರಾಲಂಕಾರಃ. ಉಪಮೋತ್ಪ್ರೇಕ್ಷಯೋಃ ಸಂಸೃಷ್ಟಿಶ್ಚ ಇತಿ ಏಕಸ್ಮಿನ್ನೇವ ಶ್ಲೋಕೇ ಷಣ್ಣಾಮಲಂಕಾರಾಣಾಂ ಸ್ಫುಟೋ ವಿನಿಯೋಗಃ. ಭವತು ಅಲಂಕಾರಾಣಾಂ ವಿಚಾರಃ, ಕಾವ್ಯಸ್ಯ ಜೀವಿತಂ ತು ರಸ ಏವ, ತತ್ ಕೋತ್ರ ಕಾವ್ಯಪ್ರಧಾನೋ ರಸಃ. ತರ್ಹಿ ಶಿವೇ ಶೃಂಗಾರಾರ್ದ್ರ ಶೃಂಗಾರಲಹರಿ ಇತ್ಯಾದಿ ಸ್ಥಳೇಷು ಶಬ್ದತೋ ನಿವೇದಿತಃ ಶೃಂಗಾರ ಏವ ರಸಃ ಭವತು ಇತಿ ಚೇನ್ನ. ಸಿದ್ಧಹಸ್ತಾ ಹಿ ಕವಯಃ ಅಂಗಿನಂ ರಸಂ ಸ್ವಶಬ್ದೇನ ನ ನಿರ್ದಿಶಂತಿ ತತ್ರ ಚಮತ್ಕಾರಾಭಾವಾತ್ ಅಪಿತು ವ್ಯಂಜನಯಾ ಪ್ರತಿಪಾದಯಂತಿ. ಅತ್ರ ಕಾವ್ಯೇ ಆದ್ಯಂತಂ ಕವಿಹೃದಯನಿಷ್ಠಾ ಭಗವದ್ವಿಷಯಿಣೀ ಭಕ್ತಿರೇವ ಪ್ರಾಧಾನ್ಯೇನ ವ್ಯಜ್ಯತೆ. ಸ್ತುತಿಭಂಗಯಸ್ತು ತದಂಗರೂಪಾಃ ಅನುಭಾವಕೋಟಾವಂತರ್ಭಾವಮರ್ಹಂತಿ. ಏವಂ ಭಗವದಾಲಂಬನಃ ಭಗವತ್ಕೃಪಾ ಮಹಿಮಾದಿ ಸ್ಮರಣೇನ ಉದ್ದೀಪಿತಃ ಸ್ತುತ್ಯಾದಿಭಿರನುಭಾವಿತಃ ಹರ್ಷಾದಿಭಿಃ ಪರಿಪುಷ್ಟಃ ಕವಿನಿಷ್ಠ ಭಕ್ತಿಸ್ಥಾಯಿಕೋ ಭಕ್ತಿರಸಃ ಅಭಿವ್ಯಕ್ತೋ ಭವತಿ. ತಸ್ಮಾತ್ ಭಕ್ತಿರೇವಾತ್ರ ರಸಃ. ಶ್ರವಣಸಮನಂತರಂ ವಿಮಲಚೇತಸಃ ದ್ರವೀಭೂತೇ ಚಿತ್ತೇ ಭಗವದಾಕಾರಕ ಚಿತ್ತವೃತ್ತೇಃ ಉದಯಸ್ಯ ಸಂಭವಾತ್. ಏವಂ ಸಾರರೂಪೇಣ ವಕ್ತುಂ ಕಿಮಯಂ ತಂತ್ರಗ್ರಂಥಃ ಆಂ, ಕಿಮಯಂ ದರ್ಶನಗ್ರಂಥಃ ಆಂ, ಕಿಮಯಂ ಕಾವ್ಯಗ್ರಂಥಃ ಆಂ, ಕಿಮಯಂ ಭಕ್ತಿಗ್ರಂಥಃ ಆಂ. ಇತ್ಥಂ ಜ್ಞಾನಂ ಕರ್ಮ ಭಕ್ತಿಃ ತಂತ್ರಃ ಯೋಗಃ ಇತಿ ಬಹೂನ್ ವಿಷಯಾನ್ ಸಂಕಲಯ್ಯ ಅತ್ಯಂತ ರಮಣೀಯರೀತ್ಯಾ ಸಚೇತಸಾಂ ಚೇತಾಂಸಿ ಅಲಂಕರೋತಿ ಸೌಂದರ್ಯಲಹರಿ. ಸ್ತೋತ್ರಸ್ಯಾಸ್ಯ ಪಠನೇನ ಕವಿತ್ವಶಕ್ತಿರುದೇತಿ ಇತ್ಯಪಿ ವಿಪಶ್ಚಿತಾಂ ಮತಂ. ಏತಾದೃಶೀಯಂ ಸೌಂದರ್ಯಲಹರಿ ಬುಧಾನಾಂ ಹೃದಿರಾರಾಜಮಾನಾ